0: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರು ಮೇ ದೇವ ಸರ್ವಕಾರ್ಯಸು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಪಾರಹಾ ಅಥ ಶಬ್ದೋ ಸೇ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೇ ಆಪ್ಕಿ ಶ್ರೇಷ್ಠತಾ ಕೋ ಹೃದಯ ಸೇ ನಮಸ್ಕಾರ ಕರ್ತಾ ಹೂ ಫಾಹುನ್ ರೇಡಿಯೋ ಕೆ ಸಭಿ ಸುನ್ನೆ ವಾಲೋ ಕೋ ಹಾರ್ದಿಕ ಸೇ ಅಭಿನಂದನ್ ಕರ್ತಾ ಹೂ ಔರ್ ಹಮ್ ಸಬ್ ಫಿರ್ ಏಕ್ ಬಾರ್ ಉಪಸ್ಥಿತ ಹೋ ಗಯೇ ಹೇ ಕಾರ್ಯಕ್ರಮ ಜ್ಯೋತಿ ಕಾ ಪ್ರಕಾಶ ಲೇಕರ್ ಕಾರ್ಯಕ್ರಮ ಜ್ಯೋತಿ ಕಾ ಪ್ರಕಾಶ ಜೋ ಚಂದ್ರಯಾನ್ ದ್ರೀ ಚಂದ್ರಯಾನ್ ತೀನ್ ಉಸ್ ಅಂತರ್ಗತ ಮೇ ಅಭಿ ಹಮ್ ಸಬ್ ಕುಛ ಸಂದೇಶ ಆಪ್ಕೆ ಲಿಯೇ ರಖನೆ ವಾಲೇ ಹೇ ಹಮಾರೆ ಸಾಥ್ ಸ್ಟುಡಿಯೋ ಮೇ ಉಪಸ್ಥಿತ ಹೇ ಶಾಂತಾ ಖೇಮೈ ಜಿ ಬಬ್ಲಿ ಆಸರಾ ಜಿ ಔರ್ ಹಮಾರೆ ಸಾಥ್ ಜೋಡನೆ ವಾಲೇ ಹೇ ರಾಜೇಂದರ್ ಸಿಂಗ್ ಜಿ ಭಾರತ ಸೇ ತೋ ಹಮ್ ಅಭಿ ಆಪ್ಕೆ ಔರ್ ಸಾಥ್ ಮಿಲ್ತೇ ಹೇ ಪಹಲೆ ಶಾಂತಾ ಖೇಮೈ ಜಿ ಜೋ ಅಪ್ನಾ ಎಂಟ್ರಿ ಲೇತೇ ಹೇ ಫಿರ್ ಬಬ್ಲಿ ಜಿ ಫಿರ್ ರಾಜೇಂದರ್ ಸಿಂಗ್ ಜಿ ಫಿರ್ ಉಸ್ಕೆ ಬಾದ್ ಮೇ ಕಾರ್ಯಕ್ರಮ ಕೋ ಆಗೇ ಬಢಾಯಾ ಜಾಯೇಗಾ
1: सुनने वालों की खिदमत में भी मेरी शांता की बहुत प्यार भरी राम राम है। हम आपको भी स्वीकार कर रही हूँ इस ज्योति का प्रकाश प्रोग्राम में, और साथ ही साथ ये ज़रूर कहूँगी कि मन खराब हो तो भी शब्द खराब ना बोले, क्योंकि बात में मन अच्छा हो सकता है लेकिन शब्द नहीं। इसी के साथ हम आपको स्वागत करती हूँ। नमस्कार हो जी।